Pastor Yeye Heaven Senior. Meeting my papa Jeremiah. Nra ye tumi ba program ni na be radin shira ye mi ama me ba ma me mama baba mo nu etumi e ba ye na nsa ye mi yasa me ntumi ehu no Enti David say, se enye urade na wo ye na fa. Ma Israel enken. Na David esan kan biom e wo verse 2 ni say. Se enye urade na wo ye na fa. Ase ebra nimpa